ಇದು ಇದು ಬಿಡ ಐ ಹಾನೋ ನಿ ಪೋಯಿ ತಾಪಲ ತಾ ಹೇ ವಲ ಇದು ಹುವ ಹುವ ಹುವ ಹೇ ಓ ಇನ ಲಕ್ಕಿ